0: ಚರಣಕಮಲೇಶು ಮಂತ್ರ ಪುಷ್ಪಾಂಜಲಿ ಸಮರ್ಪಯಾಮಿ ನಮಸ್ಕರೋಮಿ. ಅರ್ಜುನಂ ಭವಬೀಜಾನಾಂ ಅರ್ಜುನಂ ಸುಗಜಂ ಪದಾಂ ತರ್ಜುನಂ ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ ಶ್ರೀ ಸೀತಾರಾಮ ನಾಂ ಮಹಾರಾಜ ಕೀ. ಸಂತ ಬಡೇ ಪರಮಾರ್ಥಿ ವೇಷ ಧರೆ ಯಮದೂತ ರಾಮ ರಾಮ ಕೀ ಗರ್ಜನಾಂ ಭಾಗ್ಯ ಯಮದೂತ ಶ್ರೀ ಸೀತಾರಾಮ ನಾಂ ಮಹಾರಾಜ ಕೀ. ಶ್ರೀರಾಮ ಲಲಾ ಭಗವಾನ್ ಕೀ, ಶ್ರೀ ಹನುಮಾನ್ ಜಿ ಮಹಾರಾಜ ಕೀ, ಜಯ ಶ್ರೀರಾಮ್,
1: ಜಯ ಶ್ರೀರಾಮ್,
0: ಜಯ ಶ್ರೀರಾಮ್,
1: ಜಯ ಶ್ರೀರಾಮ್,
0: ಜಯ ಜಯ ಶ್ರೀರಾಮ್,
1: ಜಯ ಜಯ